ಅಷ್ಟಪದಿ ಸಂಜನಾಮಿಲ ಕರೋ ಭೀಷಾರೇಖ ಸಿಮರ್ನಾಮ ಆಧಾರ ಆವರು ಪಾಪ ಸಮೀತ ಬಿಸಾರೋ ಚರಣ ಕಮಲ ಹೃದಯ ವರತಾರು ಕರ್ಮಕಾನ ಸೋ ಪ್ರಾಪ ಸಮರಾಥ ದೃಢಕರ ಗಹೋ ನಾಮನ ಬಾಥ ಏತನ್ ಸಂಚೋ ಹೋಭೋ ಭಗವನ್ ಸಂಜನಾಂಕ ನಿರ್ಮಲ ಮಂದೇ ಗಾ ಸುರಾಖೋ ಮನ ಮಾಹೆ ಸರ್ವರೋಗ ನಾನಕ ಮಿಟ ಜಾಹೆ ಜಿಸ್ ತನ್ ಕೋ ಚಾರ್ ಕುಂಠುಟುತಾ ಮೇ ಸೋ ತನ ಹರ ಸೇವಾ ತೇ ಪಾಮೇ ಜಿಸ್ ಸುಖ ಕೋ ನಿತ ಬಾಂಛೆ ಮೀತ ಸೋ ಸುಖ ಸಾಧು ಸಂಗ ಪರಿ ಜಿಸ್ ಸೋ ಭಾಗೋ ಕರೇ ಫಲೀಕರಣಿ ಸಾ ಸೋಭಾ ಭಜ ಹರ ಕೀ ಸರಣಿ ಅನುಕೋ ಭಾವಿ ರೋಗ ನಾ ಜಾಯೇ ರೋಗ ಮಿಟೇ ಹರ ಆಪ ಖದಲಾಯೇ ಸರ್ವ ನಿಧಾನ ಮೇರ ನಾಮ ನಿಧಾನ ಜಪ ನಾನಕ ದುರ್ಗೇ ಪ್ರಮಾನ ಮನ ಪ್ರಬುದ್ಧ ಹರ ಕೇ ನಾಯ ದರ್ದ ಸ್ಥಾಪತ ಯಾ ಬೈಠಾಯೇ ತಾಕೋ ಬಿಘ್ನ ರಾಗೇ ಕೋಯೇ ಜಾಗಾ ಹೃದಯ ಬಸಾ ಹರ ಸೋಯೇ ಕಲ್ ತಾತಿ ಠಂಡಾ ಹರ ನಾವು ಸಿಮರ ಸಿಮರ ಸದಾ ಸುಖ ಭಾವ ಭೋಬಿನ್ ಸಾಯ ಪೂರ್ಣ ಹೋಯ ಆಸ ಭಕ್ತ ಪಾಯ ಆತ್ಮ ಪ್ರಕಾಶ ತಿತ್ಕರ ಜಾಯ ಬಸಾಯ ಅಭಿನಾಶಿ ಕವನಾನ ಕಾಟಿ ಜಂಫಾಸಿ ತದ ವಿಚಾರ ಕಾಹ್ಯ ಜನ ಸಾಚಾ ಜನ ಮರಾಯ ಸೋ ಕಾಚೋ ಕಾಚಾ ಆವಾ ಗಮನ ಮಿಟಾಯ ಪ್ರಭು ಸೇ ಬಾಬ ದಯಾಕ್ ಶರಣ ಗುರುದೇವ್ ಎಂ ರತ್ನ ಜನಮ ಗಾವೇ ಉದಾರ ಹಾರ ಹಾರ ಸಿಮರ ಪ್ರಾಣ ಆಧಾರ ಅನುಭ ಭಾವನಾ ಶುಟ್ಟನ ಹರೇ ಸಿಮರತ ಸಾಸ ಭೇದ ವಿಚಾರೇ ಅರ್ಕಿ ಭಕ್ತ ಕರ್ವ ಮನ್ ಲಾಯೇ ಮನ ಮಂಚತ ನಾನಂಗ ಬಲ ಪಾಯೇ ಸಗ್ನಾ ಚಾಲ ತೆರೇ